ರಥಜಾತ್ರಾಗಿ ಮರಂದ ಚೈತನ್ಯ ಚರಿತಾಮೃತದ ಅಶುಮ್ನ ಹರಿ ಸೋಜಿಯಾಟ್ ಕೃಷ್ಣ ಚೈತನ್ಯ ರಥ ಗ್ರೇನ ನರ್ತಯ ಜೇನಾಸಿ ಜಗತಾಂ ಚಿತ್ರಂ ಜಗನ್ನಾಥ ಪಿ ಭೀಸ್ಮಿತ ಪ್ರಭುನ ಕಾಂಗಿ ಕಾಂಗ್ಮಾಂಗ್ದ ಶಾವ ಜಗೋಯ್ ಉದಂತ ಹರಿವ ಜಗೋಯ್ ಅದು ಜಗೋಯ್ ಅದುವು ಊರುವ ಜೀವನ ಕನಾಮತ್ತಸು ಮತ್ತವ ಯೌನಖಿದ್ರೆ ಹರಿ ಕರಿಯ ಮುಖ ಹಾಯ್ಗನಿ ಜಗನ್ನಾಥ ಪಿ ಭೀಸ್ಮಿತ ಹರಿವಸಿ ಭಕ್ತ ಸಿಂಸು ಸಾತ್ತ ಸಂಪ್ರದಾಯ ಕಾಂಗ್ಲು ಕಾಂಗ್ಲು ಕಾಂಗ್ಲು ತರಿಯತ್ ಹೋಗ್ನ ಕಯಾ

ಆಕಾಶವಾಣಿ ಇಂಫಾಲ್ಗೆ ನೌನ ಹೌದೋಕ್ಚಬ ಥೌರಂ ಯೂಟ್ಯೂಬ್ ಲೈವ್ ಚೆಟ್ಟಗಿ ಅದೊಮ್ಮದೊಮ್ಮ ಖೊಯ್ದಾಬಿಬ ಮಣಿಪುರಿ ಫಿಲ್ಮ್ ಇಸೈಸಿಂಗ್ ಸಂದೋಪಗೆ ತಂಜಾ ಅದುನಿ ಮಥಂಗ್ದ ಅವು ಕುದೋಲ್ ತೌಜರಿ ಐಗಿ ಸಾಲಿನಿ ಮೆಮ್ ಫಿಲ್ಮ್ ಅಸಿದಗಿ ಜೇಷನ್ ಸರ್ಮಗಿ ನೈಟೋಂ ಕೊಂಜಲ್ದ ಜಿ ಹೇಮಚಂದ್ರನ ಸೈರಂಗ್ ಸೈರಾಂಗ್ ಬೇಸೈನಿ ಕುದೋಲ್ ತೌಜರಿ ಪುನಃ ತಾಮಿನಸಿ.

ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ಗೆ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ದ ಮಥಂಗ್ದ ತಾಬಿನಿ ಹೈನ ಖನ್ಬಿರಕ್ಲಿಬ ಇಸೈಸಿ ಮರ್ರೂಬ್ ಇನೌ ಚಾ ಕಾಂಗುಜಮ್ನನಿ ಖನ್ಬಿರಕ್ಲಿಬ ಇಸೈಸಿ ಐಗಿ ನುಪಿ ತಮ್ನ ಲೈ ಫಿಲ್ಮ್ ಅಸಿದಗಿ ಉಮಾನಂದ ಮಾಧುರಿ ಮದಿ ಮಾಲ್ಯಮ್ ಲೈಮ ಅಪುನ್ಬಗಿ ಖೊಂಜೆಲ್ದ ರಂಜಿತ್ ನಿಂಥೌಜಾನ ಸೈರೆಂಬ ರಾಹುಲ್ ಬ್ಲೂನ ಸೈರಾಂಗ್ಬ ಇಸೈಸಿ ತಾಬಿನಿ ಹೈನ ಖನ್ಬಿರಕ್ಲಿ ಇಸೈ ಕುದೌ ತಗ್ಜರಿ ಪುನಃ ತಾಮಿನಸಿ.

ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ಗೆ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ಸ್ದ ಕಣ್ಬಿರಕ್ಪ ಇಸೈಸಿಂಗ್ ಮತ್ತೆ ಮತ್ತೆ ಕುರೋಲ್ ತೌಜಕ್ರೆ ಸಿಗಿ ಮತ್ತೊಂದು ತಾರಪದ ಮತ್ತಂಗ್ದ ಎಸ್ ಎಮ್ ಎಸ್ಗೆ ಅಯ್ಯೋಗಿ ತಮ್ಜರಿಬ ಆಕಾಶವಾಣಿ ಇಂಫಾಲ್ಗೆ ಫೋನ್ ನಂಬರ್ಸ್ದಾಗಿ ಎಸ್ ಎಮ್ ಎಸ್ ಅಮ್ಮಕತ್ತಂಗ್ ಲೋಕಚ್ಚಗೆ ಲೋಕಚ್ಚರಿಬ ಫಿಲ್ಮ್ ಸಿ ವೆಸ್ಟರ್ನ್ ಸಂಕ್ರಿತನ್ ಫಿಲ್ಮ್ ಅಸಿದಾಗಿ ಸುರೇನ್ಗೆ ನಾಯ್ತು ಖೊಂಜಲ್ರ ಏಕೆಂದ್ರೆ ತೆನ್ಸುವನ್ನ ಸೈರೆಂಬ ಆರ್ ಕೆ ಜಿಟಿಯನ್ನ ಸೈರಾಂಗ್ಬ ಇಸೈನಿ ಇಸೈ ಸಿಬು ತಾಬಿದ್ದೀನಿ ಹಾಯ್ನ ಕಣ್ಬಿರಕ್ಲಿಬ ಮರುಪ್ ಸಿಂಗ್ ಸ್ನ ಥಿಯಾಮ್ ಲೈಶಾಂಗ್ ಕೊಂಗ್ದಗಿ ಥಿಯಾಮ್ ರಾಮ್ನಿ ಇಸೈ ಕುಟೋಲ್ ತೌಜರಿ ಪುನಃ ತಾಮಿನಸಿ.

ಆಕಾಶವಾಣಿ ಇಂಫಾಲ್ಗೆ ಮೆಗಾಹರ್ಸ್ ಜಾಮಗೋಂದ ಸಿಮಾದ ಸಂದೋಕ್ಚರಿಪ ಎಫ್ ಎಂ ಸಂಗೈ ಚುನಲಗಿನಿ ಅದುಮ್ನ ಥೋರಂ ತಾವಿರಿಬಸಿ ಹೌಸಿ ಪುಂಫಮಸ್ತ ತಾವಿರಿಬಸಿಂಕಿ ತಂಬಕ್ತ ಪೂದುನ ಲಾಪ್ಚರಿ ಮಣಿಪುರಿ ಫಿಲ್ಮ್ ಮಿಸೈಗಿ ಖುದೋಲ್ ನೌಜರಿಬಿ ಅಹ್ಯಾಕ ಇಫಮ್ದ ತಂಬಿರಂಖಿನು ನುಂಗ್ಸಿಗಿ ಮೈಚಾಕ್ ಥಮೋಯ್ ಖಂಗ್ಬಿಬ ಮಹಾಕಿ ಮಕಾದ ಇನಿಂಗ್ ತಮ್ನ ಸಜ್ಜಗೆ ಪಲೇಂ ಪಂಥೌ ನಾಗ್ದ ಲೈಸಾ ತಮ್ಜಖಿಗೆ ಎಹಾಕ್ತಿ.